ಪಡು ನ ತರ್ಕ ಸಹಿತೈ ಪಸುತೈ ಅಮೇಜನ್ ಘನ ಜಾವೋ ಜಂಗಲ ಪಡು ನ ತರ್ಕ ಸಹಿತೈ ಪಸುತೈ ಅಮೇಜನ್ ಘನ ಲಾಭ ಪಡು ನ ಸಿಕೌ ಅನ್ಯತ್ರ ತಿರಕಾ ಕಂಠಸ್ಥ ಕಾಲಿ ಬನೋಸ್ ಕರುಣಾಲಿ ಜನ ಸಭ್ಯತಾ ನ ಛುಟಿ.